ಮಿತ ತರಿಲ್ಲೇಲ್ಲ ಬೊಟ್ಟಿಲೋ ನಿರಗತಮಂತರ ಕಲೆ ಸಿಗಿರೇಲ್ಲ ಎಸ್ಸೇ ರೋಯ ಕಾಯಕಿ ನಾಟ ನಾಟ ನಾಟ